0: ತೋರು ಕಥಗಳೇ, ಬಂಡಖೋರ ಪದರ ಸುಧ ತೋರು ಕಥಗಳೇ,
1: ಪೂರ್ವ ಸಗಳ ಕಾಪುರೇ
0: ಅಗಮನ ಮಧೆ.

0: ಗಣಿ ತುಕಲಾಗ ಬ್ರಹ್ಮದೇವಾಚ ಗಣಿತ ಚುಕಲ ಮನುನ ಝಾಲ ಜನ್ಮ ತುಝಾಗ
1: ಕಳ್ಳಕ
0: ಅನ್ ಪರ್ವತ ಪುಡ.